0: ಸಾಯಿನ ದುಪಾರಿ ಗೌಳನ ನಾರಿ ಆಲ್ಯಾ ಯಮುನೀವರಿ ಖುಷಾಲ ಸೋಡುನ ದಿಲ ಜಳಾವರ ನಕ್ಷಿ ಚಾಘಾಗರಿ ವಸನೆ ಸುಟಲಿ ಅಲಗತ ಪಡಲಿ ಓಲ್ಯಾ ಕಾಠಾವರಿ ಠುಮಕತ ಗೋಪಿ ಜಳಾತ ಶಿರಲ್ಯ ಉಠಲೇ ಕಾಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ದಂಗ ಟೋಚ್ ಆಲ ಸಕಾಸೆ ರಂಗ ಗೋಳಾಕರ್ಮ ವಸ್ತ್ರ ಸಾರಿ